0: ಇದ ಹಾಸ್ಪಿಸಿ ಪಾಲಿಸಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪುಹಿಮಿಯನ್ ಟೈಮಿರುವ 11th ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮವಕಮಿನ್
1: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆರ್ನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆನ್ ಲಭಾಗನ್ನ ಬಿಂದು 75 313 ತಿಹಾಯಿ ತಿಸಾಯ
2: ಕೆಸ್ಸಯ ಆದ್ರೆ ಹಂಗನ್ನ ಬೇಗಿಲ್ಲ ತೀನವನಿವೆ ಕೆಸ್ಸಟ ಸಿದ್ದಾಲೇ ಇಪ್ಪ ಕೆಸ್ಸ ಸಿರಪ್ಪಿಗೆ ಬಿವಾಮ ಹಂಗನ್ನ ನಿಮೇ ನೆತಿಕೆಲ್ಲಮ್ಮ ದಾನ್ನ ಪುಡು
3: ನಿಯಮ ಆಯುರ್ವೇದ ಒಸು ಕೆಸ್ಸ ಸಮನೀಕರಾಯಿ
4: ಮಾರೈನಿ
5: ಹರಿಗೆ ಹರಿಮತ ನಟ ಗಿಯಿಂದ ಎಲ್ಲೋ ಎಲ್ಸಿಗೆ ನಿಲೋನ್ನೆ ಗತ್ತೆ
6: ಮಾತ್ ಹರಿಯನ್ನ ಗೆಲ ಹರಿ ತನಟಮೇ ಅನ್ನೋಣೆ
7: ಎಲ್ಲೋ ಎಲ್ಸಿ ಫೈನಾನ್ಸ್ ಹರಿಯನ್ನ ಹರಿಮತನ ಎಡಿ ವಿಸ್ತರ ಸದಹಾ ಬಿಂದು ಐಕೈಕೈ ಪಹೈ ಹತ್ಸಿಯ ಪಹಲುವೈ ಪಂಸಿಯ ಪನಸ್ ಪಹ ಅಮತನ್ನ
8: ವರ್ಣಕಾರಕ ರಸಕಾರಕ ಕಿಸಿವ ಕಡಾಂಗು ಕರನೆತಿ ಇಹಲ ಗುಣಾತ್ಮಕ ಭಾವೇನ್ ಯುತು ಒಬೆ ಕ್ಯಾಮವೆಲ್ ರಸಿನ್ ರಸಗಾನ್ವನ ಮಾತರ ಫ್ರೀಲೆಂಡ್ ಡೆವನ್ ಚಿಕನ್ ರಸ ಸೋಯಾ ಮೀಟ್
9: ಬೈಸಿಕಲ್ ಗಾನ್ನೆ ಕೋಮದ ಮೂಲಿಕ ಲೀಸಿಂ ಮೊದಲತ್ ವೆಡಿ ವೇಲಾ
10: ಬಾಯ ವೆನ್ನೆಪ್ಪಾ ವೆಡಿವುನು ಲೀಸಿಂ ಬರ ಸಹಲ್ಲು ಕರಾನ್ನ ಕೆಡಿ ರೈಸ್ ಅಪಿದೆನವ ವಿಶೇಷ ಸಹನೆಯಾಕ್ ತವ ಕೆಡಿ ರೈಸ್ ಲೀಡರ್ 125 ಬೈಕ್ ಎಕಟ ಡಿಸ್ಕೌಂಟ್ ಎಕ ಲಕ್ಷ್ಯಾಕ್ ಕತಾ ಕರಾನ್ನ ಬಿಂದು 77643 97
11: ಕಲ್ ಪಾವತಿ ಅವ ಲಕ್ಷಣ ನೋವಿ ಓಯಾತ್ ಬಾಲೆದ ವರ್ಷಿ ವೆನ್ನ
10: ඔයාට තියෙන සනීප වෙන්නම නැති රෝගයක්ද මේ කතාව අහන්නකෝ
12: WDRK ජයලා බුරුළු කැටිය ඌරගස් මංගන්දී 2018 දී මට ස්ටෙන්ට් එකක් දැම්මා. ආයි අමාරුණා මේ අවුරුද්දේ ඇඩ්මිට් වුණාම කිව්වා බයිපාස් කරන්න ඕන කියලා. ඊට පස්සේ මට මේ කෙනෙක් කිව්වා මේ සෙවරකල හොඳයි කියලා. හොයාගෙන ගියා ඉතින් බේජ් ගත්තා. හතර පාරක් මින් බේජ් ගත්තා. කලින් හිටියා වගේ තත්ත්වෙට වැඩබල කරලා පහසුවෙන් ඉන්න පුළුවන් කියලා මට තේරෙනවා.
10: කතා කරන්න 077 309 740
13: FM 95.8 Net FM Net FM Alpha Studio with Kasumi and Lehansa
10: Me අහන්නකෝ කියන්නකෝ ලස්සන චොක්ලට් කතාවක් තියෙනවා හොඳේ ලස්සන චොක්ලට් කෑල්ලක් තියෙනවා මගේ ළඟ ඕනේද
14: ඕනේ ඕනේ ඒක ගොඩාක් රහයිද
10: හිතන්නේ මන් දෙයි කියලාද ඕනේ දහුවට
14: මෙහෙමයි මම දන්නවා කසුනියාගේ හරිම පරිත්‍යාගශීලී කියලා
10: හෑ හෑ චොක්ලට් වලට

0: ಅದಹಸ್ ಬಿಸಿಪಾಲಸರಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪುಯಿಮಿಯನ್ ಟೈಮಿರುವನ 11th ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ 1460 ಹೆಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ರಸತ ಗುಣಟ ಉಯನ್ನ ಪಿಜೆಯ ತುನ ಪಹ
2: SLT Mobitel Fiber නිසා දැන් හැම ගෙදරම නොවිනස අධිවේගයෙන් සුපීරියටම fiber fit. ඔක්කොම devices connect කරන්න. Gaming වලට low latency, fast and stable, unlimited. තෝරගන්න package රසක්. ඔබේ ගෙදර අදම fiber fit කරගන්න.

0: ಇದ ಹಾಸ್ಪಿಸ್ ಪಾಲಿಸಿದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪಿಮಿಯನ್ ಟೈಮಿಗುಣ 11th ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ 1000 ಹರಸೆ ಹಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮವಕಮಿನ್
1: ಕಿರಿ ತೇ ಸೀನಿ ಏಕ ಪ್ಯಾಕ್ಕೇಕೇನೆ ಸರ್ ಕೆಡುವ ದೆಮ್ಮ ಕಲವಂ ಕರ ವಿನಾಡಿಯೆಂ ಹರಿ ಪದಮಟ ಟೀ ಏಕ ರೆಡಿ
2: ಮತ್ತೆ 3-in-1 ಪ್ಯಾಕ್ ದಕ ದುನ ಬ್ಯಾಗ್ಗೆ ತಿಯಾಗನಕ ವಡಿನವ
1: ಏಯ್ ಕೆದರಟ ಆಫೀಸ್ ಅಕಟ ಗ್ರಾಮ್ 400 ಪ್ಯಾಕ್ ಏಕ ತಿಯನವನೆ ಸರ್
3: ರತ್ತಿ 3-in-1 ದವಸ ಅತರ ತುರೇ ಬುನ ಕಿರಿತೆ
4: Indian taste එකට ශ්‍රී ලංකන් රසමවන මාතර ෆ්‍රීලන් හිර මසාලා green red black ඔබත් කැමති රසයකින් රස බලන්න මාතර ෆ්‍රීලන් හිර මසාලා
5: එන්න පියල් 40ක දිනුම් අවස්ථාව

ಕೃಷಾಂತಿ ಅಯ್ಯ ಚುರಿಮಾಲಿ ಚಂದ್ರಿಕಾ ಕಾ ತವಕ ಹೌದೆ ಇನ್ನೇ ರುಷಾ ಕ್ಯಾ ಮಗಯಾಲು ದಹಕನು ಮಂಗಲಿ ಫ್ಯಾಷನ್ ಗೆ ಸಾಲಿ ಅಯ್ಯ ಮಂಗಲಿ ಅಕ್ಕ ಮಹೇಶ್ ಅತ್ಲು ಖಂಡಾ ಇವ ಮೆಕತು ಕರೆಗಾನ ಜಾನು ಫ್ಯಾಟಿಯೋ ಅಪೆ ಅನುಷ್ ಅನುಷ್ ಅಟ ಸಾಲಿ ಅಯ್ಯ ಅಟ ಉಮ್ಮ ದೇಖಾಕ್ ದೆಣ್ಣ ಫ್ಯಾಟಿಯೋ ಬೇರೆನ್ನ ಬೇಡೆ ಅಪ್ಪ ಮೇ ಕೆಲ್ಲಂಗೆನೋಯ್ ಕೊಲ್ಲಂಗೆನೋಯ್ ಹರಿ ಹರಿ ಮೇ ಸಿಂಧು ಟಿಕೆ ದೇಖತು ಕರೆಗಾನ ಗವಮ್ಮ ಏಕ ಅನುಷ್ ಅಟ ಎತ್ತಕಡೆ ಮೇಘ ಸಾಲಿ ಅಯ್ಯ ಅಟ

0: ಖಾಸ್ ಬಿಸಿ ಪಾವಸ್ರೆ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯನ್ ಟೈಮಿರುವ ಲೆವೆಂತ್ ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಾಸ್ ಹರಸೆ ಹೆಟ್ಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆಲ್ನಿಯ ಮಾಸ್ಟರ್ ಗೈಡ್ ಬೊರೆಲ್ ಸಹ ಲಂಗಮ ಪೊತ್ತಲಿನ ದೆನ್ ಲಭಾಗನ್ನ ಬಿಂದುವ ಹೆತ್ತವೈ ತುನ್ಸಿಯ ದಹತುನೈ ತಿಹೈ ತಿಸಾಯ
2: ಮೇದಾಪಾರ ಎಲ್ಪಿಎಲ್ ಕ್ರಿಕೆಟ್ ಉಣಸುಮ ಜುಲಿ ದಾಹತ್ವನ ದಾಸಿಟ ಸಜೀವೀವ ಪ್ಯೂರ್ ಮೊಬೈಲ್ ಆಪ್ಕಿನ್ ಫ್ರೀ ಬಲನ್ನ ಎಸ್ಎಲ್ಟಿ ಮೊಬಿಟೆಲ್ ಪ್ಯೂರ್ ಟಿವಿ ನಿಲ ವಿಕಾಶನ ಸಹಕಾರು
3: ಮಾತರ ಫ್ರೀಲೆಂಡ್ ಚೀಸ್ ರಸ ಸೋಯಕ ರಸಬಲ ಮೊದಲ ಮಾತರ ಫ್ರೀಲೆಂಡ್ ಚೀಸ್ ರಸತೆ ಸೋಯಾ ಮೀಟ್ ವರ್ಣಕಾರಕ ರಸಕಾರಕ ಕಿಸಿಮ ಕಡಂಗು ನೆತ
4: ಅಡು ಎದುಮುಖಿನ್ ದಿಗುದುರ ಕ್ಯಾ ಹೇ ಕಿ ಅಪೇ ರಟೇ ನಿಷ್ಪಾದಿತ ಏಕಮ ಸ್ಕೂಟರ್ ಏಕ ಕೆಡಿ ರೈಸ್ ವಸರ ಪಹಕ ವಗಕೀಮ ಕೆಡಿ ರೈಸ್ ಪುದ್ಗಲಿಕ ಸಮಾಗಮಟ ಕಥಾ ಕರನ್ನ ಬಿಂದು 77643 97
5: ಹೃದಯರೋಗ ಸ್ನಾಯುರೋಗ ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಓ ನೇಮ ರೋಗ್ಯಾಕ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಬುವನ್ನ ಆಯುಮ ಆಯುರ್ವೇದ ವೇದ ಮೆದುರ ಬೋಗಹ ಹಂದಿಯ ಕಿರಿ ಬನ್ನಾರ ಸಿವನಗಲ ಬಿಂದು 573 273 540
6: අවුරුදු 3 සිට 6 දක්වා දරුවන් සඳහාම නිපද වූ කවෙන් ගේට් 4 අවුරුදු 90ක් පුරා ශ්‍රී ලාංකීය මාවරුන්ගේ හරි තීරණය දරුවාට කිරිපිටි ලබා දීමට පෙර සෑම විටම සෞඛ්‍ය වෛද්‍ය වෘත්තිකයෙකුගෙන් උපදෙස් ලබා ගන්න.
7: අඩු
4: යදමුකින් දිගුදුරක් යා හැකි අපේ රටේ නිෂ්පාදිත එකම ස්කූටර් එක කේඩි රයිස් වසර පහක වගකීම කේඩි රයිස් පුද්ගලික සමාගමට කතා කරන්න 077 406 43 97
8: අද මෙන් උදාවන හෙටත් ඔබ රකිමින් රට රැකමට කැප වී සිටිමු ශ්‍රී ලංකා ඉන්ෂුරන්ස් ලයිෆ් බීකුමින් මමකමෙන්

0: rẻ,
1: bán ra rắm rẻ.
2: ಕೆಸೆಯಾದ್ರೆ ಹಂಗನ್ನು ಬೇಗಿಲ್ಲ ತೀನುವನಿವೆ. ಕೆಸಟ ಸಿದ್ದಾಲೇ ಇಪ್ಪ ಕೆಸ ಸಿರಪ್ಪೆಗ ಬಿವಾಮ ಹಂಗನ್ನು ನಿಮಗೆ ನೆತಿಕೆಲ್ಲಮ ದಾನ್ನ ಪುಡುವ
3: ನಿಯಮ ಆಯುರ್ವೇದ ಒಸು ಕೆಸ ಸಮನೀಕರಾಯಿ
2: ಮಾರೈನಿ
4: ಅನುತ್ತನ ಕಡಮ ಮಿಲಕ್ ಕಸಾಗಲ ಗ್ರೀನ್ ಸೂಪರ್ ವಿತ್ ಇನ್ ಹಿತಾ ಗನ್ನ ಬೆರಿ ಅಡಮ ಮಿಲಕಟ ದೆನ್ ಬಹಂಡ ರಸಕ್ ಒಬತ್ ಅದಮೇವಿ ವಿನಸ ವಟಹಾ ಗನ್ನ ಶಾಕ ಮಾತಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮಲ ಗನೆ ಮುಲ್ಲ ಕಂಪುಲ ಕಸಾಗಲ ಗ್ರೀನ್ ಸೂಪರ್ ಕಸಾಗಲ ಸಮೂಹ ವ್ಯಾಪಾರಿ ವೆತಿನ್
5: ವಿಕುಂ ತೆದ ಬಲ ಐತಿ ಉಪುಲ್ವನ್ ದೇವಿಂದು ನಮಟ ಪಿದೆನ ದೇವಿನವರ ಉತ್ಪಲ ವನ್ನ ಶ್ರೀ ವಿಷ್ಣು ಮಹಾದೇವಾಲ ಅಸಲ ಪಿರಹರ ಮಂಗಲ್ಯ ಅಸಲ ಪಿರಹರ ಮಂಗಲ್ಯ
4: ಹತ್ಸಿಯ ಹೆಟ ನಾವನ ವರಟಾತ್ ಹೆಲ ಬಿಂಬ ಸುರಕಿನ ದಿವಿ ನಮಿನ್ ಕೆಪಕೊಟ ನೀಕ ವಿದ ಕಲಾಂಕಿಯನ್ಕಿನ್ ಪರಿಮಂಡಿತವ
5: ಜೂಲಿ ವಿಸಿತುಂ ವನತಾ ಪಲಮು ಬೇಲಿ ಪಿರಹರಿನ್ ಅರಂಭ ಜೂಲಿ ವಿಸಿನವ ವನತಾ ಮಹಾ ರಂತೋಲಿ ಪಿರಹರ ವೀತಿ ಸಂಚಾರೆ ಕೊಟ
4: ಅಗೋಸ್ತು ಹತರ ವನತಾ ಕೂಲ್ ಮುರೆಯಾಗಿ ಹೆವತ್ ದೇವ ತುವಿಲೇನ್ ಆಶೀರ್ವಾದ ಕನ್ವಾ ಈತ ಪಸುದ ಮಹಾ ದೇವದಾನೆಯ ಪುತದಿ
5: ದೇವಿನವರ ಮಹಾ ಪಿರಹರ ಮಂಗಲ್ಯ ನಿಮಾಕರಣಾವಗೈ
4: ನೀಲ ವರ್ಣ ಕಾಯ ದರ ಸಯುರು ತೆರಹಿಂದ ಎಲೆ ಸುರಕಿನ ಉಪುಲ್ ವನ್ ದೇವಿ ಅಸಿರಿ ತಕಿನ್ ಉಪತ್ ದೇವಿನವರಟ ಎನ್ನ
5: ಮಾತ್ಯ ಸತ್ಕಾರ್ಯ ನಿತ್ಯ ಫೆಂ ನಿತ್ಯ ಫೆಂ
4: ಬೆತಿಪರದಾಯಕತ್ವಯ ಅನುತ್ತನ ಕಡುಮ ಮಿಲಕ್ ಕಸಾಗಲ ಗ್ರೀನ್ ಸೂಪರ್ ಶಾಖ ಮಾತಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮಲ ಗನೆ ಮುಲ್ಲ ಕಂಪುಲ ಕಸಾಗಲ ಸಮೂಹ ವ್ಯಾಪಾರ ವೆತಿನ್
6: ತುಣುಕಲೆ ಒಸುವಕಿ ಆದಿಯ ರಿಸಿವರು ಅತಿಶಯ ಪ್ರಿಯಕಾರು ಸಿದ್ದಾಲೇಪ
7: ಸ್ಯಾಮಗೆ ದಲಕಮ ಸಿಟಿ ಯುತುವದ ಮಹಾತ್ಮ್ಯ ವಸರ ಅನುವಕ ವಿಶ್ವಾಸಯ
8: ಅಪೆಯ ಅಮ್ಮ ಹದನ ಕ್ಯಾಮ ತಮ್ಮಯ್ ಮಂಕಾಲ ತಿನ ರಸಮ ಕ್ಯಾಮ ಏವ ಹದನ್ನೇ ಮಾತರ ಫ್ರೀಲನ್ ಕುಲುಬಡುದಾಲ
9: ಅಮ್ಮಲಾಗಿ ಆದರಿಯತೆ ನಿಯಮ
10: ඉදිවන ඔබේ නිවසට ස්තරම් ටයිල් වර්ග නාන කාමර කට්ටල වගකීමක් සහිතව පහසු මිලට මනම් පේරි බාත්වයා නිවස ලස්සන කරන ඔබේම තැන ඇඹිලි පිටිය මිද්දිනිය මාතර ගාල්ල
11: තිස් වසරක පළපුරුද්ද සමග බෞද්ධ දෑතින්ම නිමවුණු විනයානුකූල අටපිරිකර පූජා භාණ්ඩ වගකීමක් සහිතව පහසු මිලට එදිරිසිංහ පූජා භාණ්ඩ බදුවත්ත හන්දිය ඇලියගොඩ ශාකා පාතකඩ පැල්මඩුල්ල